0: ನಿಮ್ಮ ಇದು ಪ್ಯಾರಾಒಲಿಂಪಿಕ್ಸ್ ನಲ್ಲಿ ಏನು ಚಾಲೆಂಜಸ್ ನೋಡಿದ್ದೀರಾ, ಬೋತ್ ಯುನೋ ಆನ್ ದ ಫೀಲ್ಡ್ ಆಸ್ ವೆಲ್ ಆಸ್ ಆಫ್ ದ ಫೀಲ್ಡ್ ಏನಾದರೂ ಇದ್ದರೆ?
1: ನಾನು ಸ್ಪೋರ್ಟ್ಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಹೇಳ್ತಾ ಇದ್ರು, ನಮ್ಮ ಅಜ್ಜಿ ಕೂಡ ಡಿಫೆಂಡಮ್ ಆಗಿರೋದ್ರಿಂದ ನೀನು ಬ್ಲೈಂಡ್, ಅಜ್ಜಿಗೆ ನಿನಗೆ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಬೇಕು, ಈಗ ಈ ಮಗುನೂ ನೋಡ್ಕೊಳ್ತಾ ಇದೀಯಾ ಇವಳು ಬ್ಲೈಂಡ್, ಎಲ್ಲ ಸೊಸೈಟಿ ಹೇಳ್ತಾ ಇದ್ರು ಇವ್ರು ಬ್ಲೈಂಡ್ ಬೇಸ್ಟ್, ಏನೂ ಮಾಡೋದಕ್ಕಾಗಲ್ಲ, ಸುಮ್ಮನೆ ನೋಡ್ಕೋಬೇಕಷ್ಟೇ, ಏನಾಗತ್ತೆ ವೇಸ್ಟ್ ಇವರು, ಏನು ಇವ್ರ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಪೂರ್ತಿ ಇವನ್ ವರ್ಲ್ಡ್ ಹೇಳತ್ತೆ ಇದು ನಾಟ್ ಓನ್ಲಿ ಮೈ ಪ್ರಾಬ್ಲಮ್, ಎಲ್ಲರಿಗೂ ಈ ಥರ ಒಂದು ಸಿಚುವೇಶನ್ ಇರುತ್ತೆ. ಸೊ ನೆಕ್ಸ್ಟು ನಾನು ಸ್ಪೋರ್ಟ್ಸ್ ಮಾಡಿದೆ, ಗೋಲ್ಡ್ ಮೆಡಲ್ ಮಾಡಿದೆ, ಏಷ್ಯನ್ಗೆ ಮಾಡಿದೆ. ಸೊ ಅದೇ ಜನ ಹೇಳ್ತಾ ಇದ್ರು ನೀನು ತುಂಬ ಗ್ರೇಟ್, ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ಯಾ, ಇಂಡಿಯಾಗೋಸ್ಕರ ಮೆಡಲ್ ಮಾಡಿದ್ಯಾ, ಯಾರೆಲ್ಲ ವೇಸ್ಟ್ ಏನು ಮಾಡೋಕ್ಕಾಗಲ್ಲ ನಿನ್ನಿಂದ ಅಂತ ಹೇಳ್ತಾಯಿದ್ರು, ಇಂಡಿಯಾಗೋಸ್ಕರ ಮೆಡಲ್ ಮಾಡಿದ್ಯಾ ನೀನು ತುಂಬ ಖುಷಿ ಆಗತ್ತೆ ಅಂತ ಹೇಳ್ತಾಯಿದ್ರು. ಈವನ್ ಸ್ಪೋರ್ಟ್ಸಲ್ಲಿ ನಾನು ವಿಜುಲಿ ಇಂಪೇರ್ಡ್ ಆಗಿರೋದ್ರಿಂದ ಪ್ರತಿಯೊಂದು ಮೂಮೆಂಟ್ ಗೈಡ್ ರನ್ನರ್ ಬೇಕು, ನನ್ನ ಜೊತೆ ಗೈಡ್ ರನ್ನರ್ಸ್ ಇರ್ತಾರೆ, ಆಮೇಲೆ ಕೋಚಸ್ ಇರ್ತಾರೆ, ಅವರೆಲ್ಲದಕ್ಕೂ ಒಂದು ಒಂದೊಂದು ಸ್ಟೆಪ್ಗೂ ಗೈಡ್ ಮಾಡ್ತಾ ಇರಬೇಕು, ಟ್ರ್ಯಾಕಲ್ಲಿ ಹೇಳ್ತಾ ಇರಬೇಕು ಈ ಟ್ರ್ಯಾಕಲ್ಲಿ ಓಡಬೇಕು, ಇಲ್ಲಿ ಓಡ್ತಾ ಇದೆಯಾ, ಎಲ್ಲಿ ಮಿಸ್ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ್ದೀನಿ ಮ್ಯಾಮ್.
0: ಬಟ್ ಯು ಓವರ್ಕಮ್ ಆಲ್ ದೋಸ್ ಚಾಲೆಂಜಸ್. ಇದು ಪ್ರೋಗ್ರಾಮ್ ಗೋ ಸ್ಪೋರ್ಟ್ಸ್ ಮತ್ತು ಹರ್ಬಲ್ ಲೈಫ್ ಕಡೆಯಿಂದ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ವಾ, ಆ ಪ್ರೋಗ್ರಾಮಿಂದ ನಿಮ್ಮ ಜೀವನಕ್ಕೆ ಏನು ಚೇಂಜಸ್ ನೋಡಿದ್ದೀರಾ?
1: ತುಂಬ ಚೇಂಜಸ್ ಆಗಿದೆ. ಹರ್ಬಲ್ ಲೈಫ್ ಮತ್ತು ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಅವರೊಂದು ನಮ್ಮನ್ನ ನಂಬಿಕೆ ಇಟ್ಟು ಬಿಲೀವ್ ಮಾಡಿ ತುಂಬ ಹೆಲ್ಪ್ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನ್ಯಾಷನಲ್ ಎಕ್ಸ್ಪೆನ್ಸಸ್ ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ಸ್ಗೆ, ಸ್ಪೋರ್ಟ್ಸ್ ಅಪೆರಲ್ಸ್, ನ್ಯೂಟ್ರಿಷನ್ ಮತ್ತು ಸ್ಪೋರ್ಟ್ಸ್ ಅಪೆರಲ್ಸ್ಗೆಲ್ಲ ಸ್ಟ್ರೆಂಥನಿಂಗ್ ಕಂಡೀಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಥರ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಹರ್ಬಲ್ ಲೈಫ್ದಿಂದ ಟ್ಯಾಲೆಂಟೆಡ್ ಅಥ್ಲೀಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನ ಮೇನ್ ಸ್ಪೋರ್ಟ್ಸ್ ಮಾಡಬೇಕಂದ್ರೆ ಸ್ಪಾನ್ಸರ್ಸ್ ಬೇಕು, ಹೆಲ್ಪ್ ಮಾಡಬೇಕು, ಏನೆಲ್ಲ ನೀಡ್ಸ್ ಇರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಹೆಲ್ಪ್ ಆಗಿದೆ, ತುಂಬ ಸಪೋರ್ಟ್ ಸಿಕ್ಕಿದೆ ಅವರಿಂದ.
0: ಓಕೆ, ಯು ಡೂಯಿಂಗ್ ಎ ಗ್ರೇಟ್ ಜಾಬ್ ರಕ್ಷಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ಟು ಅಸ್.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.
2: The journey of an athlete is ultimately about much more than a medal. And when the people who have shared this journey come together, the conversation goes beyond sport. It becomes a reflection on what has changed, what still needs to change, and what it means when an athlete's journey begins to inspire someone else.
0: Being an elite athlete today is as much a science as it is about skill. Training, nutrition, rest, rehabilitation, all of this really comes together to ensure an elite athlete is able to perform at their very best. Now, the team that works behind these elite athletes, their work is often unseen. Today though, we're putting the spotlight on them. ये जो प्रोग्राम है जो इको गो स्पोर्ट्स और हर्बल लाइफ